ಹಾಗೆ ಅಲ್ಲ ತಮ್ಮ ಇನ್ನದೇನದಾದ ಚುಂಕ ತಂದೆ ಅದನ್ನೇ ಕದಿ ಚೀನೇ ಕೋಯ್ ಜಂಬದೇ ಕೇಳಿ ಅದು ಬೈ.